ಜುರ ಮಡು ಮಡು ವಾಲನ ಗುಡ ಜುಡಹಿಂದ ಮುರು ಮಣುಯಿ ಕುಂದಲು ಹೇಲ ಮುಡ ಮಡ ಮುರುಂಗ ಜಿಡಾರಂಗ ಮುರ ಮಾಡು ಮಡು ವಾಲನ ಗುಡ ಜುಡಹಿಂದ ಮುರು ಮಣುಯಿ ಕುಂದಲು ಹೇಲ ಮುಡ ಮಡ ಮುರುಂಗ ಜಿಡಾರ ಜಿಡಾರಂಗ ನುಡಿರಿ ಜಳಿ ಜಳಿ ಮುರು ಕಳಜಿಂಡಾಳಂಗಲು ಯಾವಣಿ ಮುಡಿರಿ ಜಳಿ ಜಳಿ ಮುರು ಮಾನುರಾಯರವಾಣಿಂಗರ ಕಳಜಿಂಡಾಳಂಗಲು ಯಾವಳಂಗುರವಿ ಮುರವಿರವಣರ ಗಡ ಮಗಳಿ ಕುಳುಳು ಮುಗುರಿ ಗಂಗಳ ಗಂಗಾಳ ಊಳಿ ಊಳಿ ಎಣಂಗಾಲು